ಗಗನ ಲಗನ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗನ ಮಗನ ಜಗಣ ರಗಣ ಸಗಣ ಜಗಣ ಲಗಣ ಸಗಣ ತಗಣ ರಗಣ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗನ.